0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳೋಣ ಆರ್ಯ ರಮಾಮಣಿ, ಬಿಆರ್ ಗೀತಾ ಮತ್ತು ಆರ್ ಚಂದ್ರಿಕಾ ಅವರ ದನಿಯಲ್ಲಿ ಅಷ್ಟಲಕ್ಷ್ಮಿ ಸ್ತೋತ್ರ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಟು ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಆರ್ಯ ರಮಾಮಣಿ, ಬಿಆರ್ ಗೀತಾ ಅಂಡ್ ಆರ್ ಚಂದ್ರಿಕಾ ಅಷ್ಟಲಕ್ಷ್ಮಿ ಸ್ತೋತ್ರಂ.

ಒಲೆಟಿ ವೆಂಕಟೇಶ್ವರಲು ಅವರ ದನಿಲಿ, ಅಣ್ಣಮಾಚಾರ್ಯರ ರಚನೆ ಬ್ರಹ್ಮ ಕಡಿಗಿನ ಪಾದಮು. ಒನ್ ಮೋರ್ ಸಾಂಗ್ ಸಾಂಗ್ ಬೈ ಒಲೆಟಿ ವೆಂಕಟೇಶ್ವರಲು, ರಿಟನ್ ಬೈ ಅಣ್ಣಮಾಚಾರ್ಯ. ಬ್ರಹ್ಮ ಕಡಿಗಿನ ಪಾದಮು.

ಆರಿಗಾರು ಕೃಷ್ಣ ವಾದಿರಾಜರ ರಚನೆ, ಹಾಡಿದರೆ ವಿಶ್ವನಾಥ್ ನಾಕೋಡ್. ಆರಿಗಾರು ಕೃಷ್ಣ ರಿಟನ್ ಬೈ ವಾದಿರಾಜ, ಸಂಗ್ ಬೈ ವಿಶ್ವನಾಥ್ ನಾಕೋಡ್.

ಡಾಕ್ಟರ್ ವಿದ್ಯಾಭೂಷಣ ಅವರು ಹಾಡಿರುವ ಶ್ರೀಧ ವಿಠಲರ ರಚನೆ ಅಗಜೆ ನಿನ್ನೊಗತನಕ್ಕೆ ಜಗನ್ನಾಗುವುದೇ. ಡಾಕ್ಟರ್ ವಿದ್ಯಾಭೂಷಣ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಶ್ರೀಧ ವಿಠಲ ಅಗಜೆ ನಿನ್ನೊಗತನಕ್ಕೆ ಜಗನ್ನಾಗುವುದೇ.

ಜಂಗಮವಾಗಿ ಫಲವೇನು ಅಲ್ಲಮ ಪ್ರಭುಗಳ ವಚನ ಹಾಡಿದ್ದಾರೆ ಶಶಿಧರ್ ಕೋಟೆ. ಜಂಗಮವಾಗಿ ಫಲವೇನು ರಿಟನ್ ಬೈ ಅಲ್ಲಮ ಪ್ರಭು ಸಂಗ್ ಬೈ ಶಶಿಧರ್ ಕೋಟೆ.

ಎಸ್ ಶಾರದಾ ಅವರ ದನಿಯಲ್ಲಿ ಕೇಳಿ ಪುರತ್ತರದಾಸರ ರಚನೆ ಕಣ್ಣಿನಿಂದಲಿ ನೋಡೋ ಹರಿಯ. ಎಸ್ ಶಾರದಾ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಪುರಂದರದಾಸ ಕಣ್ಣಿನಿಂದಲಿ ನೋಡೋ ಹರಿಯ.

ಮೃತ್ಯುಂಜಯನಾಗೋ ಎಲೋ ಎಲೋ ಮೃತ್ಯುಂಜಯನಾಗೋ. ರಚನೆ ಘನಮಠ ಶಿವಯೋಗಿ, ಹಾಡಿದರೆ ಸದಾಶಿವ ಪಾಟೀಲ್. ಮೃತ್ಯುಂಜಯನಾಗೋ ಎಲೋ ಎಲೋ ಮೃತ್ಯುಂಜಯನಾಗೋ. ರಿಟನ್ ಬೈ ಘನಮಠ ಶಿವಯೋಗಿ, ಸಂಗ್ ಬೈ ಸದಾಶಿವ ಪಾಟೀಲ್.

ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಆಲಿಸಿದರೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ ಡಿಯರ್ ಲಿಸ್ನರ್ಸ್ ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ ದಿಸ್ ಪ್ರೋಗ್ರಾಂ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು ಎನಿಟೈಮ್ ಇಂಡಿಯನ್ ಮ್ಯೂಸಿಕ್

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಅಮೃತ ವೆಂಕಟೇಶ್. ಭಾಗವಹಿಸುವ ವಿದ್ಯಾರ್ಥಿನಿ ಅಪೇಕ್ಷಾ.
1: ನಮಸ್ತೆ ಮಾ.
2: ನಮಸ್ತೆ ಅಪೇಕ್ಷಾ. ಈ ವಾರ ಅಮೃತ ಗುರುಕುಲ ಸಂಚಿಕೆಯಲ್ಲಿ ನಾವು ಕಲಿಯೋಣ ಸಂಗೀತ ತ್ರಿಮೂರ್ತಿಯರಲ್ಲಿ ಒಬ್ಬರಾದ ಶ್ರೀ ಶ್ಯಾಮಶಾಸ್ತ್ರಿಯವರ ಒಂದು ವರ್ಣ. ಇದು ಸೌರಾಷ್ಟ್ರ ರಾಗ ಹಾಗೂ ಚತುರಶ್ರ ಜಾತಿ ಅಟತಾಳದಲ್ಲಿದೆ. ಸೌರಾಷ್ಟ್ರ ಒಂದು ಪ್ರಾಚೀನವಾದ ರಕ್ತಿರಾಗ. 17ನೇ ಮೇಳ ಸೂರ್ಯಕಾಂತದಲ್ಲಿ ಜನ್ಯ. ಸೌರಾಷ್ಟ್ರದ ಆರೋಹಣ ಅವರೋಹಣ ಹೀಗಿದೆ.

0: ಸರಿ. ಇದು ಒಂದು ಭಾಷಾಂಗ ರಾಗ, ಅನ್ಯಸ್ವರ ಕೈಶಿಕಿ ನಿಷಾದ. ಈ ರಾಗದಲ್ಲಿ ಬರುವ ಸ್ವರಗಳು ಷಡ್ಜ, ಶುದ್ಧ ರಿಷಭ, ಅಂತರ ಗಾಂಧಾರ, ಶುದ್ಧ ಮಧ್ಯಮ, ಪಂಚಮ, ಚತುಶ್ರುತಿ ದೈವತ, ಕಾಕಲಿ ನಿಷಾದ, ಷಡ್ಜ, ಅವರೋಹಣದಲ್ಲಿ ಕೈಶಿಕಿ ನಿಷಾದ ಬರುತ್ತೆ. ಇದು ಒಂದು ಮಂಗಳಕರವಾದ ರಾಗ. ತ್ಯಾಗರಾಜರ ಗೇಯ ನಾಟಕ ಪ್ರಹ್ಲಾದ ಭಕ್ತಿ ವಿಜಯದಲ್ಲಿ ಮೊದಲನೆಯ ಕೃತಿ ಹಾಗೂ ಕೊನೆಯ ಕೃತಿ ಎರಡೂ ಇದೇ ರಾಗದಲ್ಲಿದೆ. ಮೊದಲನೆಯ ಕೃತಿ ಶ್ರೀ ಗಣಪತಿನಿ ಹಾಗೂ ಕೊನೆಯ ಕೃತಿ ನೀನಾಮರೂಪ ಮುಲಕು. ಈ ರಾಗದಲ್ಲಿ ಕೆಲವು ರಚನೆಗಳು ಸೂರ್ಯಮೂರ್ತಿ ಮುತುಸ್ವಾಮಿ ದೀಕ್ಷಿತರವರದು, ಅವರದೇ ವರಲಕ್ಷ್ಮಿ ಭಜರೆ, ಪಟ್ನಂ ಸುಬ್ರಹ್ಮಣ್ಯರವರ ನಿನ್ನು ಜೂಚಿ ಧನ್ಯುಡೈತಿ. ನಾವು ಈಗ ಕಲಿಯಲಿರುವ ವರ್ಣ ಚತುರಶ್ರ ಅಟತಾಳದಲ್ಲಿದೆ. ಅಪೇಕ್ಷಾ ಅವರೇ, ಅಟತಾಳದಲ್ಲಿ ಏನೇನು ಅಂಗ ಬರುತ್ತೆ ಹೇಳೋಕ್ಕಾಗತ್ತಾ?
1: ಎರಡು ಲಘು ಹಾಗೂ ಎರಡು ಧೃತ.
0: ಸರಿ. ಈಗ ನಾವು ಸಾಮಾನ್ಯವಾಗಿ ಅಟತಾಳ ಅಂತ ಹೇಳಿದರೆ ಖಂಡಜಾತಿ ಅಟತಾಳ ಹಾಕ್ತೀವಿ. ಇದು ಚತುರಶ್ರ ಜಾತಿ ಅಟತಾಳ. ಲಘುವಿನ ಭಾಗಕ್ಕೆ ನಾಲ್ಕು ಅಕ್ಷರ ಬರುತ್ತೆ ಒಂದು ಕಳೆ ಹಾಕಿದರೆ. ಒಂದು ತಟ್ಟು, ಅದಾದಮೇಲೆ

ಮೂರು ಬೆರಳ ಎಣಿಕೆ ಬರುತ್ತೆ. ಆದಿತಾಳದಲ್ಲಿ ಹೇಗೆ ಹಾಕ್ತೀವೋ ಅದೇ ಥರ ಲಘುವಿನ ಭಾಗ, ಎರಡು ಲಘು, ಅದಾದ ನಂತರ ಎರಡು ಧೃತ ಬರುತ್ತೆ. ಈ ತಾಳದಲ್ಲಿ ಒಟ್ಟು 12 ಅಕ್ಷರಗಳಿದೆ. ನಾವೀಗ ವರ್ಣ ಪ್ರಾರಂಭಿಸೋಣ. ಎರಡು ಕಳೆ ಚತುರಶ್ರ ಜಾತಿ ಅಟತಾಳ. ಮೊದಲು ಸ್ವರ ಭಾಗ ಹೇಳ್ತೀನಿ, ಅದನ್ನು ಬರ್ಕೊಳ್ಳಿ, ಅದಾದ ನಂತರ ಸಾಹಿತ್ಯ ಭಾಗಕ್ಕೆ ಹೋಗೋಣ.

ಇದು ಮೊದಲನೇ ಆವರ್ತ ಬರ್ಕೊಂಡ್ರಲ್ವಾ? ಇದಕ್ಕೆ ಸಾಹಿತ್ಯ ನಾ ಮನವಿ ವಿನು ಈ ವೇಳ ಬ್ರೋವು ಕಂಚಿ ಕಾಮಾಕ್ಷಮ್ಮ. ನಾನು ಹಾಡುವಾಗ ನೀವು ಬರ್ಕೊಳ್ಳಿ.

0: ಇನ್ನು ಅನುಪಲ್ಲವಿದ ಭಾಗ ಮುಂದಿನ ತರಗತಿಯಲ್ಲಿ ನೋಡೋಣ.
1: ಆಯ್ತು ಮ್ಯಾಮ್, ನಮಸ್ತೆ.
0: ನಮಸ್ತೆ.
2: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಅಮೃತ ವೆಂಕಟೇಶ್, ಭಾಗವಹಿಸಿದ ವಿದ್ಯಾರ್ಥಿನಿ ಅಪೇಕ್ಷಾ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಜಮೀರ್ ಅಹಮದ್ ಖಾನ್ ಅವರಿಂದ ತಬಲಾ ವಾದನ ತಾಲ್ ತೀನ್ ತಾಲ್.
1: ಲಿಸನ್ ಟು ಹಿಂದೂಸ್ತಾನಿ ತಬಲಾ ಸೋಲೋ ಬೈ ಉಸ್ತಾದ್ ಜಮೀರ್ ಅಹಮದ್ ಖಾನ್ ತಾಲ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಜಮೀರ್ ಅಹಮದ್ ಖಾನ್ ಅವರಿಂದ ತಬಲಾ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ನೀಡಿದವರು ಟಿವಿ ಕಬ್ಬಾಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ವಿಸಿ ರಾನಡೆ ಅವರಿಂದ ವಯಲಿನ್ ವಾದನ ರಾಗ್ ಪಟ್ದೀಪ್.
1: ಯು ಆರ್ ಲಿಸ್ನಿಂಗ್ ಟು ತಬಲಾ ಸೋಲೋ ಬೈ ಉಸ್ತಾದ್ ಜಮೀರ್ ಅಹಮದ್ ಖಾನ್. He is accompanied on violin lehra by Shri T.V. Kabadi. Continuing the concert, now listen to violin recital by Shri V.C. Ranade, Rag Patdeep.

ಕಾರ್ಯಕ್ರಮದ ಕೊನೆಯಲ್ಲಿ ವಿದುಷಿ ಗೀತಾರಾಮಾನಂದ್ ಪ್ರಸ್ತುತಪಡಿಸುತ್ತಿದ್ದಾರೆ ಗೋವಿಂದ ನಿನ್ನ ಜನಸಮ್ಮೋದಿನಿರಾಗ ಆದಿತಾಳದಲ್ಲಿದೆ ಪುರಂದರದಾಸರ ದೇವರ ನಾಮ. ವಿದುಷಿ ಗೀತಾರಾಮಾನಂದ್ ಕನ್ಕ್ಲೂಡ್ಸ್ ಹರ್ವಿನಾ ರಿಸೈಟಲ್ ಬೈ ಗೋವಿಂದ ನಿನ್ನ ಸೆಟ್ಟು ಜನಸಮ್ಮೋದಿನಿರಾಗ ಆದಿತಾಳ ಕಂಪೋಸ್ಡ್ ಬೈ ಪುರಂದರದಾಸ.

ಇದುವರೆಗೂ ವಿದುಷಿ ಗೀತಾ ರಮಾನಂದ್ ಅವರಿಂದ ವೀಣಾವಾದನ ಆಲಿಸಿದ್ರಿ. ಪಕ್ಕವಾದ್ಯದಲ್ಲಿ ಸಹಕಾರ ನೀಡಿದವರು ಮೃದಂಗದಲ್ಲಿ ಅದಮ್ಯ ರಮಾನಂದ್, ಘಟ ಎಂ ದಯಾನಂದ ಮೋಹಿತೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೀಣಾ ರಿಸೈಟಲ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ ಕೇಳುವಿರಿ ರಾಗ್ ನಟ್ ಭೈರವ್ ಆಲಾಪ್ ಜೋಡ್ ವಿಲಂಬಿತ್ ಹಾಗೂ ಧೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ
2: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಾಹಿದ್ ಪರ್ವೇಜ್ राग नट भैरव आलाप जोड़ विलंबित तीन ताल

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ವಿಜಯ್ ಘಾಟೆ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ರಾಗೇಶ್ರೀ, ಆಲಾಪ್ ಜೋಡ್ ರೂಪಕ್ ಹಾಗೂ ದ್ರುತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಾಹಿದ್ ಪರ್ವೇಜ್. ಹೀಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ವಿಜಯ್ ಘಾಟೆ. Continuing the concert, now listen to Rag Rageshri, Alap Jod, Gat in Rupak and Teen Taal.

0: ಇದುವರೆಗೆ ಉಸ್ತಾದ್ ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ವಿಜಯ್ ಘಾಟೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಾಹಿದ್ ಪರ್ವೇಜ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ವಿಜಯ್ ಘಾಟೆ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಪಳನಿವೇಲ್ ಮತ್ತು ಪ್ರಭಾವತಿ ಪಳನಿವೇಲ್ ಅವರಿಂದ ಯುಗಳ ನಾದಸ್ವರ ವಾದನ. ವಿಶೇಷ ಡೋಲು ಸಹಕಾರ ಗೋಕುಲಾಕ್ಷಮ ಇಗ್ಲೂರ್ ಅವರಿಂದ. ಮೊದಲಿಗೆ ನಾಟಕುರಂಜಿ ರಾಗದ ವರ್ಣ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ನಾದಸ್ವರ ಡ್ಯುಯೆಟ್ ಬೈ ಪಳನಿವೇಲ್ ಅಂಡ್ ಪ್ರಭಾವತಿ ಪಳನಿವೇಲ್. ಸ್ಪೆಷಲ್ ಡೋಲು ಸಪೋರ್ಟ್ ಇಸ್ ಗಿವನ್ ಬೈ ಗೋಕುಲಾಕ್ಷಮ ಇಗ್ಲೂರ್. ಟು ಬಿಗಿನ್ ವಿತ್ ವರ್ಣ ಸೆಟ್ ಟು ನಾಟಕುರಂಜಿ ರಾಗ ಆದಿತಾಳ.

ಇನ್ನೀಗ ಮುದುಸ್ವಾಮಿ ದೀಕ್ಷಿತರ ರಚನೆ ಕಲ್ಯಾಣಿ ರಾಗ ರೂಪಕ ತಾಳದಲ್ಲಿದೆ ಗಣಪತೆ. ನೌ ಗಣಪತೆ ರಿಟನ್ ಬೈ ಮುದುಸ್ವಾಮಿ ದೀಕ್ಷಿತರ್ ಸೆಟ್ ಟು ಕಲ್ಯಾಣಿ ರಾಗ ರೂಪಕ ತಾಳ.

ಪಳನಿವೇಲ್ ಮತ್ತು ಪ್ರಭಾವತಿ ಪಳನಿವೇಲ್ ಅವರಿಂದ ಯುಗಳ ನಾದಸ್ವರವಾದನ ಆಲಿಸುತ್ತಿದ್ದೀರಿ. ವಿಶೇಷ ಡೋಲು ಸಹಕಾರ ಗೋಕುಲಾಕ್ಷಮ್ಮ ಇಗ್ಲೂರ್ ಅವರಿಂದ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಸ್ವಾತಿ ತಿರುನಾಳರ ರಚನೆ ಕೃಪಯ ಪಾಲಯ ಶೌರೆ ಚಾರುಕೇಶಿರಾಗ ಮಿಶ್ರ ಛಾಪುತಾಳದಲ್ಲಿದೆ. ಡಿ ಲಿಸನ್ಸ್, ಯು ಆರ್ ಲಿಸ್ನಿಂಗ್ ಟು ನಾದಸ್ವರ ಟ್ರೀಟ್ ಬೈ ಪಳನಿವೇಲ್ ಅಂಡ್ ಪ್ರಭಾವತಿ ಪಳನಿವೇಲ್. ಸ್ಪೆಷಲ್ ಡೋಲು ಸಪೋರ್ಟ್ ಇಸ್ ಗಿವನ್ ಬೈ ಗೋಕುಲಾಕ್ಷಮ್ಮ ಇಗ್ಲೂರ್. Continuing the program now, a composition of Swati Tirunal set to Charukeshiraga Mishra Chaputala, Krupaya Palaya Shaure.

ಇದುವರೆಗೂ ಪಳನಿವೇಲ್ ಮತ್ತು ಪ್ರಭಾವತಿ ಪಳನಿವೇಲ್ ಅವರಿಂದ ಯೋಗಳ ನಾದಸ್ವರ ವಾದನ ಆಲಿಸಿದರೆ ವಿಶೇಷ ಡೋಲು ಸಹಕಾರ ನೀಡಿದವರು ಗೋಕುಲಾಕ್ಷಮ್ಮ ಎಗ್ಲೋರ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.